ಅಜ್ಜೆ ಅಣಬಾಬಿ ಅಣಚ್ಚಿ ಅಣೈಲು ಮಜಾಬಿ ಜಾಗ ಇಂಗ್ಯಾನ್ ಬಜಾಬಿ ನೋಟಾ ತುಂಡೌಬಿ ನನ್ನ ಅವ ಚಿ ಮಜಾ ಮುಕ್ಕಿ ಒನ್ನವ ಒಪ್ಪನೈನ ಅನ್ನ ಜಟ್ಟಮಾನಿ ರಾಜ್ಯ ಚಿದ್ದು ನಂಗ